0: ಮತ್ತು ಆಂಬುಣ ಗೆದರವಿಲ್ಲ ಕಥಾ ಬಾಕಿರುವ ಇವ ಸೇಮಿ ಕದಾದ ಬೆಂದ ಹರಿಯಾದರೆ ಕೇವ ಇರುವ ಸೇಮಿ ಮಾತಾದರೆ ಉಣ ಇರುವ ಸೇಮಿ ಕಥಾ ಬಾಕಲ್ಲ ಮೇವ ಕೇರುವ
1: ಇಸ್ಕೊಳ್ಳವಾ ಬಯಸ್ಕಲೆ ಇರ ಸೇ ಅಪ್ಪ ಇಸ್ಕೋ ಅಡಗರಾಣ ಕೇಳದುನ್ನ ಅಪ್ಪ ಗೊಡಕ್ಕೆ ಆದರೆ ಅಪ್ಪಿಟ್ಟ ಒಣಕರಣ ಬಗ್ಗೆ ಅಲ್ಲದುನ ಇಸ್ಕೊಳ್ಳಬಾಡು.